ಸರವಣನ ಬಿಕಲ್ಪ ಏ ಸಾಂಗತ್ತೇರೆ ಇಂದರಿ ಕಾವಲ ಥಾಕ ಚರಣ ರಹೇ ಕರ್ ಕರ್ ಪರೇ ಹೈ ಮುಖೋ ನಾನಕ ಸಹ ಬಾತಾ ಥಾಕೆ ಪಂಚ ದೂತ ಸಬ ತಸ್ಕರ ಆಪ ಆಪಣೇ ಪ್ರಮತೇ ಥಾಕಾ ಮನ ಕುಂಚರ ಉರ ಥಾಕಾ ತೇಜ ಸೂತ ಧರ ರಮತೇ ಮಿರ್ತಕ ಭಯ ದಸೈ ಬಂದ ಛೂಟೇ ಮಿತ್ರ ಭಾಈ ಸಬ ಛೋರೇ ಕಹಿತ ಕಬೀರಾ ಜೋ ಹರ ತ್ಯಾವೈ ಜೀವತ ಬಂಧನ ತೋರೇ ಆಸಾ ਇਕ ਟੁਕੇ ਚਾਰ ਸਰਪਨੀ ਤੇ ਉਪਰ ਨਹੀਂ ਬਲੀਆ ਜਿਨ ਬ੍ਰਹਮਾ ਵਿਸ਼ਨ ਮਹਾਂਦੇਹੋ ਛਲੀਆ ਮਾਰ ਮਾਰ ਸਰਪਨੀ ਨਿਰਮਲ ਜਲ ਪੈਠੀ ਜਿਨ ਤਰੇ ਭਵਨ ਦਸੀਆ ਲੇ ਗੁਰ ਪ੍ਰਸਾਦ ਦੀਠੀ ਰਹਾਉ ਸਰਪਨੀ ਸਰਪਨੀ ਕਿਆ ਕਹੋ ਭਾਈ ਜਿਨ ਸਾਚ ਪਛਾਣਿਆ।